0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, the next program is Yoga, Spiritual Discourse. In this, you are about to listen Sadhana, presented by Sri Ramakrishnan. Thank you. Om Namah Shivaya.
2: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತಪಸ್ವಾಧ್ಯಾಯೈಶ್ವರ ಪ್ರಣಿಧಾನಾನಿ ಕ್ರಿಯಾ ಯೋಗಃ ಸಮಾಧಿ ಭಾವನಾರ್ಥಃ ಕ್ಲೇಶತನುಕರಣಾರ್ಥಶ್ಚ ಅವಿದ್ಯಾಸ್ಮಿತಾರಾಗದ್ವೇಷಾವಿನಿವೇಶಾಃ ಪಂಚಕ್ಲೇಶಾಃ ಅವಿದ್ಯಾಕ್ಷೇತ್ರಮುತ್ತರೇಷಾಂ ಪ್ರಸುಪ್ತತನುವಿಚ್ಛಿನ್ನ ಉದಾರಾಣಾಂ ಅನಿತ್ಯಶುಚೈ ದುಃಖಾನಾತ್ಮಸು ನಿತ್ಯಶುಚೈ ಸುಖಾತ್ಮಖ್ಯಾತಿರವಿದ್ಯಾ ದೃಗ್ದರ್ಶನಶಕ್ತ್ಯೋ ಏಕಾತ್ಮದೇವಾಸ್ಮಿತಾ ಸುಖಾನುಷಯೀ ರಾಗಃ ದುಃಖಾನುಷಯೀ ದ್ವೇಷಃ ಸ್ವರಸವಾಹಿ ವಿದುಷೋಪಿ ತಥಾ ರೂಢೋ ವಿನಿವೇಶಃ ತೇ ಪ್ರತಿಪ್ರಸವಹೇಯಾಃ ಸೂಕ್ಷ್ಮಾಃ ಧ್ಯಾನಹೇಯಾಸ್ತದ್ವೃತ್ತಯಃ ಕ್ಲೇಶಮೂಲಃ ಕರ್ಮಾಶಯೋ ದೃಷ್ಟಾ ದೃಷ್ಟಜನ್ಮ ವೇದನೀಯಃ ಸತಿ ಮೂಲೇ ತದ್ವಿಪಾಕೋ ಜಾತ್ಯಾಯುರ್ಭೋಗಾಃ ತೇ ಫಲಾದ ಪರಿತಾಪಫಲಾಃ ಪುಣ್ಯಾಪುಣ್ಯಹೇತುತ್ವಾತ್ ಪರಿಣಾಮತಾವ ಸಂಸ್ಕಾರ ದುಃಖೈಃ ಗುಣವೃತ್ತಿ ವಿರೋಧಾ ಚ ದುಃಖಮೇವ ಸರ್ವಂ ವೇಕಿನಃ ಹೇಯಂ ದುಃಖಮನಾಗತಂ ದೃಷ್ಟದೃಶ್ಯೋ ಸಂಯೋಗೋ ಹೇಯ ಹೇತು ಪ್ರಕಾಶಕ್ರಿಯಾ ಸ್ಥಿತಿಶೀಲಂ ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗಾರ್ಥಂ ದೃಶ್ಯಂ ವಿಶೇಷ ವಿಶೇಷ ಲಿಂಗಮಾತಾಳಿಂಗಾನಿ ಗುಣಪರ್ವಾಣಿ ದ್ರಷ್ಟಾದ್ರಿಮಾತೃಶುದ್ಧೋಪಿ ಪ್ರತ್ಯಾನುಪಶ್ಯ ತದರ್ಥಂ ಯೇವ ದೃಶ್ಯಸ್ಯ ಆತ್ಮಾ ಕೃತಾರ್ಥಂ ಪ್ರತಿ ನಷ್ಟಮಪ್ಯನಷ್ಟಂ ತದನ್ಯಸ್ಯಾಧಾರಣತ್ವಾತ್ ಸ್ವಸ್ವಾಮಿ ಶಕ್ತ್ಯೋ ಸ್ವರೂಪಲಬ್ಧಿ ಹೇತು ಸಂಯೋಗ ತಸ್ಯ ಹೇತುರವಿದ್ಯಾ ತದಭಾವಾತ್ ಸಂಯೋಗಾಭಾವೋ ಹಾನಂ ತದೃಶೇ ಕೈವಲ್ಯಂ ವೇಗಖ್ಯಾತಿರತಿ ಅವಿಪ್ಲವಾ ಹಾನೋಪಾಯಃ ತಸ್ಯ ಸಪ್ತಧಾ ಪ್ರಾಂತ ಭೂಮಿ ಪ್ರಜ್ಞಾ ಯೋಗಾಂಗಾನಾಮನುಷ್ಠಾನಾತ್ ಶುದ್ಧಿಕ್ಷಯೇ ಜ್ಞಾನಾದೀತಿರಾವ್ಯಕಖ್ಯಾತಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹ

0: ಹಿರಣ್ಯಯಃ ಉಭಯಂ ಶೃಣವಚ್ಚಾರ
1: ಇಂದ್ರ ಅರ್ವಾಗಿತಂ ವಚಃ ಸತ್ರಾಚ್ಯಾ ಮಾಧವಾನ್ ಸ್ವಾಮೀತಯೇ ಧಿಯಾ ಸವೇಷ್ಠ ಆಗಮತೆ
0: ಮಹೇಶನತ್ಪಾದ್ರೀವಃ ಪರಾಶುಲ್ಕಾಯ ದೀಯಸೇ ನಾ ಸಹಸ್ರಾಯ ನಾಯುತಾಯ ವಜ್ರೀವೋ ನಾ ಶತಾಯ ಶತಾಮಘ

ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತಹರ ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸೀ ಭಗವಾನ್ ಖಚರೋ ಗೋಚರೋರ್ದನಃ ಅಭಿವಾದ್ಯೋ ಮಹಾಕರ್ಮ ತಪಸ್ವೀ ಭೂತಭಾವನಃ ಉನ್ಮತ್ತವೇಷ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾ

ಶುದ್ಧಭಿ ಪವಿತ್ರಂಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ ಸರ್ವಕರ್ಮಾ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಃ ಸೋಮೋ ನಕ್ಷತ್ರ ಸಾಧಕಃ ಚಂದ್ರಸೂರ್ಯಶನಿಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತ ಮೃಗಬಾಣಾರ್ಪಣೋ ನಘಃ ಮಹಾತಪಾಘೋರತಪಾ ಅದೀನೋ ದೀನಸಾಧಕಃ ಸಂವತ್ಸರಕರೋ ಮಂತ್ರಃ ಪ್ರಮಾಣಂ ಪರಮಂತಪಃ ಯೋಗೀ ಯೋಜ್ಯೋ ಮಹಾಬೀಜೋ ಮಹಾರೇತಾ ಮಹಾಬಲಃ ಸುವರ್ಣರೇತಾ ಸರ್ವಜ್ಞಃ ಸುಬೀಜೋ ಬೀಜವಾಹನಃ ದಶಬಾಹುಸ್ತ್ವನಿಮಿಷೋ ನೀಲಕಂಠ ಉಮಾಪತಿಃ ವಿಶ್ವರೂಪ ಸ್ವಯಂ ಶ್ರೇಷ್ಠೋ ಬಲವೀರೋ ಬಲೋ ಗಣಃ ಗಣಕರ್ತಾ ಗಣಪತಿರ್ದಿಗ್ವಾಸಾಃ ಕಾಮಯೇವ ಚ ಮಂತ್ರವಿತ್ ಪರಮೋ ಮಂತ್ರಃ ಸರ್ವಭಾವಕರೋ ಹರಃ ಕಮಂಡಲುಧರೋ ಧನ್ವೀ ಬಾಣಹಸ್ತಕಪಾಲವಾನ್ ಅಶನೀಶತಘ್ನಿ ಖಡ್ಗೀ ಪಟ್ಟಿಸೀ ಚಾಯುಧೀ ಮಹಾನ್ ಸುರ್ವಹಸ್ತಸ್ವರೂಪಶ್ಚ ತೇಜಸ್ತೇಜಸ್ಕರೋ ನಿಧಿಃ ಉಷ್ಣೀಶೀ ಚ ಸುವಕ್ತ್ರಶ್ಚ ಉದಗ್ರೋ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥೋ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಧಧಾರೀ ಕಪರ್ಧ್ಯಪಿ ಊರ್ಧ್ವರೇತಾ ಊರ್ಧ್ವಲಿಂಗ ಊರ್ಧ್ವಸಾಯೀ ನಭಸ್ಥಲಃ ತ್ರಿಜಟೀ ಚೀರವಾಸಾಶ್ಚ ರುದ್ರಸೇನಾಪತಿರ್ವಿಭುಃ ಅಹಶ್ಚರೋ ನಕ್ತಂಚರಸ್ತಿಗ್ಮಮನ್ಯುಃ ಸುವರ್ಚಸಃ ಗಜಃ ದೈತ್ಯಃ ಕಾಲೋ ಲೋಕಧಾತಾ ಗುಣಾಕರಃ ಸಿಂಹಶಾರ್ದೂಲರೂಪಶ್ಚ ಆರ್ದ್ರಚರ್ಮಾಂಬರಾವೃತಃ ಕಾಲಯೋಗೀ ಮಹಾನಾದಃ ಸರ್ವಕಾಮಶ್ಚತುಷ್ಪಥಃ ನಿಶಾಚರಃ ಪ್ರೇತಚಾರೀ ಭೂತಚಾರೀ ಮಹೇಶ್ವರಃ ಬಹುಭೂತೋ ಬಹುಧರಃ ಸ್ವರ್ಭಾನುರಮಿತೋ ಗತಿಃ ನೃತ್ಯಪ್ರಿಯೋ ನಿತ್ಯನರ್ತೋ ನರ್ತಕಃ ಸರ್ವಲಾಲಸಃ ಘೋರೋ ಮಹಾತಪಃ ಪಾಶೋ ನಿತ್ಯೋ ಗಿರಿರುಹೋ ನಭಃ ಸಹಸ್ರಹಸ್ತೋ ವಿಜಯೋ ವ್ಯವಸಾಯೋ ಹ್ಯತಂದ್ರಿತಃ ಅಧರ್ಷಣೋ ಧರ್ಷಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗಾಪಹಾರೀ ಚ ಸುಸಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತೋರ್ಥೋಜಿತೋ ವರಃ ಗಂಭೀರ ಘೋಷೋ ಗಂಭೀರೋ ಗಂಭೀರ ಬಲವಾಹನಃ ನ್ಯಗ್ರೋಧರೂಪೋನ್ಯಗ್ರೋಧೋ ವೃಕ್ಷಕರ್ಣಸ್ಥಿತಿರ್ವಿಭುಃ ಸುತೀಕ್ಷ್ಣದಶನಶ್ಚೈವ ಮಹಾಕಾಯೋ ಮಹಾನನಃ ವಿಶ್ವಕ್ಸೇನೋ ಹರಿರ್ಯಜ್ಞಃ ಸಂಯುಗಾಪೀಡವಾಹನಃ ತೀಕ್ಷ್ಣವಾಸಶ್ಚ ಹರ್ಯಸ್ವಃ ಸಹಾಯಕರ್ಮಕಾಲವಿತ್ ವಿಷ್ಣುಪ್ರಸಾದಿತೋ ಯಜ್ಞಃ ಸಮುದ್ರೋ ಬಡಭಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜ ಮಹಾತೇಜ ಜನ್ಯೋ ವಿಜಯಕಾಲವಿತ್ ಜ್ಯೋತಿಷಾಮಯನಂ ಸಿದ್ಧಿಃ ಸರ್ವ

ಕಾಲೀ ಖಲೀ ಕಾಲ ಕಟಂಕಟ ನಕ್ಷತ್ರ ವಿಗ್ರಹ ಮತಿರ್ಗುಣ ಬುದ್ಧಿರ್ಲ ಯೋಗಮ ಪ್ರಜಾಪತಿರ್ವಿಶ್ವಬಾಹುರ್ವಿಭಾಗ ಸರ್ವಗೋಮುಖ ವಿಮೋಚನ ಸುಸರಣೋ ಹಿರಣ್ಯ ಕವಚೋದ್ಭವ ಮೇಢ್ರಜೋ ಬಲಚಾರೀ ಚ ಮಹಾಚಾರೀ ಸೃತಸ್ತಥಾ ಸರ್ವತೂರ್ಯ ನಿನಾದೀ ಚ ಸರ್ವಾತೋಜ್ಯ ಪರಿಗ್ರಹ ವ್ಯಾಲ ರೂಪೋ ಗುಹಾವಾಸಿ ಗುಹೋ ಮಾಲೀ ತರಂಗವಿತ್ ತ್ರಿದಸಸ್ತ್ರಿಕಾಲ ಧೃಕ್ಕರ್ಮ ಸರ್ವಬಂಧ ವಿಮೋಚನ ಬಂಧನಸ್ತ್ವ ಸುರೇಂದ್ರಾಣಾಂ ಯುಧಿ ಶತ್ರು ವಿನಾಶನ ಸಾಂಖ್ಯ ಪ್ರಸಾದೋ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನೋ ವಿಭಾಗಜ್ಞೋ ಅತುಲ್ಯೋ ಯಜ್ಞ ಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸಾವಾಸವೋ ಮರಃ ಹೈಮೋ ಹೇಮಕರೋ ಯಜ್ಞಃ ಸರ್ವಧಾರೀಧರೋತ್ತಮಃ ಲೋಹಿತಾಕ್ಷೋ ಮಹಾಕ್ಷಶ್ಚ ವಿಜಯಾಕ್ಷೋ ವಿಶಾರದಃ ಸಂಗ್ರಹೋ ನಿಗ್ರಹಕರ್ತಾ ಸರ್ವಚೀರ ನಿವಾಸನಃ ಮುಕ್ಷೋ ಮುಕ್ಷಶ್ಚ ದೇಹಶ್ಚ ಕಾಹಲಿ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃಕ್ ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀ ಹ್ಯವಸಖಗಃ ರೌದ್ರರೂಪೋಂಶುರಾದಿತ್ಯೋ ಬಹುರಶ್ಮಿಸ್ಸುವರ್ಚಸೀ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ ಸರ್ವವಾಸೀ ಸ್ತ್ರಿಯಾವಾಸೀ ಉಪದೇಶಕರೋಕರಃ ಮುನಿರಾತ್ಮನಿರಾಲೋಕಃ ಸಂಭಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಕಾಮೋ ಯಸ್ವತ್ಥೋರ್ಥಕರೋ ಯಸಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಶ್ಚ ವಾಮನಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣೋ ಮೃದುರವ್ಯಯಃ ಮಹಾಸೇನೋ ವಿಶಾಖಶ್ಚ ಷಷ್ಟಿಭಾಗೋ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಭೀ ಚಮೂ ಸ್ತಂಭನ ಏವ ಚ ವೃತ್ತಾವೃತ್ತಕರಸ್ತಾಲೋ ಮಧುರ್ಮಧುಕಲೋಚನಃ ವಾಚಸ್ಪತ್ಯೋ ವಾಜಸನೋ ನಿತ್ಯಮಾಶ್ರಮಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿತ್.

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗ ರೂಪೋ ಮಹಾರೂಪೋ ಮಹಾನಾಗಹನೋ ಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾ

ಚಂಡೀ ಕುಂಡೀ ವಿಕುರ್ವಣ ಹರ್ಯಕ್ಷ ಕಕುಭೋ ವಜ್ರಿ ಶತಜಿಹ್ವ ಸಹಸ್ರಪಾತ್ ಸಹಸ್ರಮೂರ್ಧಾ ದೇವೇಂದ್ರ ಸರ್ವದೇವಮಯೋ ಗುರುಃ ಸಹಸ್ರಬಾಹುಃ ಸರ್ವಾಂಗಃ ಶರಣ್ಯಃ ಸರ್ವಲೋಕಕೃತ್ ಪವಿತ್ರಂ ತ್ರಿಕಕುನ್ಮಂತ್ರಃ.

ಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿ ಅನಂತರೂಪೋ ನೈಕಾತ್ಮ ತಿಗ್ಮತೇಜಃ ಸ್ವಯಂಭುವ ಊರ್ಧ್ವಗಾತ್ಮ ಪಶುಪತಿರ್ವಾತರಂಭಾ ಮನೋಜವ ಚಂದನೀ ಪದ್ಮನಾಲಾಗ್ರಹ ಸುರಭ್ಯುತ್ತರಣೋ ನರ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿ ಪಿನಾಕಧೃತ್ ಉಮಾ

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋಚಿಂತ್ಯೋ ದೇವತಾತ್ಮಾತ್ಮಸಂಭವ ಉದ್ಭಿತ್ರಿವಿಕ್ರಮೋ ವೈದ್ಯೋ ವಿರಜೋ ನೀರಜೋಮರ ಈಡ್ಯೋ ಹಸ್ತೀಶ್ವರೋ ವ್ಯಾಘ್ರೋ ದೇವಸಿಂಹೋ ನರರ್ಷಭ ವಿಬುಧೋಗ್ರವರ ಸೂಕ್ಷ್ಮ ಸರ್ವದೇವಸ್ತಪೋಮಯ ಸುಯುಕ್ತಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವೋ ವ್ಯಯ ಗುಹಕಾಂತೋ ನಿಜ ಸರ್ಗ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯೋ ಬಭ್ರೂ ರಾಜರಾಜೋ ನಿರಾಮಯಃ ಅಭಿರಾಮಸ್ವರಗಣೋ ವಿರಾಮಸರ್ವಸಾಧನಃ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತಃ ಶುಚಿಃ ವ್ರತಾಧಿಪಃ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂ ಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತತೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ.

ಆಕಾರ ವಿಭು ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾ ಪ್ರಧಾನತಃ ಆಸ್ತಿಕಾ ಶ್ರದ್ಧಾನಾಶ್ಚ ಬಹುಭಿರ್ಜನ್ಮಭಿಸ್ತವೈ ಭಕ್ತ್ಯಾ ಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾ ಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತಃ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿ ಸಹಸ್ರೇಷು ನಾನಾ ಸಂಸಾರ ಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತಸ್ಯ ಸರ್ವಧಾ ಏತದ್ದೇವೇಷು ದುಷ್ಪ್ರಾಪಂ ಮನುಷ್ಯೇಷು ನ ಲಭ್ಯತೆ ನಿರ್ವಿಘ್ನಾನಿಶ್ಚಲಾ ರುದ್ರೇ ಭಕ್ತಿರವ್ಯಭಿಚಾರಿಣೀ ತಸ್ಯೈವ ಚ ಪ್ರಸಾದೇನ ಭಕ್ತಿರುತ್ಪದ್ಯತೆ ನೃಣಾಂ ಯೇನ ಯಾಂತಿ ಪರಾಂ ಸಿದ್ಧಿಂ ತದ್ಭಾವಗತ ಚೇತಸಃ.

ವಾಪ್ಯಹಮಿತ್ರಘ್ನಸ್ತವಂ ತದ್ಯಾಂ ಹ್ಯ ವಿಸ್ತೃತಂ ಸ್ವರ್ಗ್ಯಮಾರೋಗ್ಯಮಾಯುಷ್ಯಂ ಧನ್ಯಂ ವೇದೇನ ಸಂಮಿತಂ ನಾಸ್ಯ ವಿಘ್ನಂ ವಿಕುರ್ವಂತಿ ದಾನವಾಯ.

0: Business of Shaivam.org. The next program is Veda Introductory, presented by Sri Gopalakrishnan Narayanan. Thank you. Om Namah Shivaya.
1: Now the question, what do the Hindus pray? My answer for that, we have got Vedic prayer. Asato ma sadgamaya, O divine power, O God, lead us from bad to good. Tamaso ma jyotirgamaya, O God, lead us from darkness to light. Mrityor ma amridam gamaya, lead us from the pains and difficulties of the life to the sustainable and permanent peace. Our Vedic prayer always being chanted as Loka Samasta Sukhino Bhavantu. Let everyone in the world become happy. We have never prayed that let only the Hindus become happy. We have never prayed Haindavaha Samasta Sukhino Bhavantu. We have never prayed, let all Indians become happy. We have never prayed Bharatiyaha Samasta Sukhino Bhavantu. We have never prayed, let all those who are worshipping Mahavishnu, let all those who are worshipping Lord Krishna, let all those who are worshipping Lord Rama go to heaven. We have never said. Hindus' prayer used to be Sarve Bhavandu Suginaha. Let everyone become happy. Sarve Sandhu Niramaya. Let everyone become healthy. Sarve Bhadrani Pashyantu. Let us see everyone in their glorious, energetic form. Ma kaschit dukkha bhavet. Let not even a single person suffer pains in their life. So our prayer was for everyone. All the 700 crore people in the world, whether they are Christians or Muslims or leftist or rightist or middle east or those who hate Hindu Dharma, those who follow Hindu Dharma, independent of all these factors. Let everyone become happy. Our Vedic prayer tells you, Sahana Vavadu. Let us exist together. Sahana Ubhunattu. Let us share the result of the work together. Sahaviryam Karavavahai. Let us work together. Tejasvina Vadhitamastu. Let us enlighten together. Ma Vidvishavahai. Let us not have hatred towards anybody in the world. This is the constructive message given. This is the positive, really effective messages given in Hindu Dharma. And these are all the messages of Vedas. Hundreds and thousands of Vedic prayers are there. Bhadram karne bhisruno yamadeva. Let us all listen through our ears the glorious messages of the world. Bhadram pashyemakshabharya jatraha. Let us all see the glorious positive things around us. Stirai rangai ihi tushtu vagam sastanobhir vyashema devahitam yadayuhu. As long as my body is composed of healthy organs, let me undertake the service of the people in the world. Do divine good things for others. That is the message of Hindu Dharma. And also, we can say our prayer continuously goes through Ramayana. Mahabharata and Puranas. Next we will go to the another question. What is the purpose of life? Aim of life in Hindu Dharma? We have got variety of answers for that. See, the purpose of life in Hindu Dharma is getting the experience in our life, not preparing for a life. So living a happy life, living all type of experience, encultured life. Many a times we think that when we pray to the God for getting something, that is a preparation for living. But Hindu life is experience of living. What is the real message of Hindu Dharma? Upanishads tell us that Uttishtata Jagrata Prapyavara Nibodada. This is the purpose and pathway of life. This has also been quoted by Swami Vivekananda. What is Uttishtada? Gloriously stand up. Gloriously wake up. And face the glorious life with a glorious positive attitude. That is Uttishtada. Jagrata. Please remember that you are living in Jagat. What is the meaning of Jagat? Jagat means the one which is born, the one which is maintained for some time, and the one which get destroyed after some time. The birth, maintenance and the death. Whatever things have got this beginning, middle and end. That is what is called Jagat. Brahma Satyam Jagat Mithya. Jagat is temporary. So Jagrata means be aware that you are not permanent here. Be aware that you are living in this world. So be aware that you are not permanent. Be aware that you may be here on the surface of the globe earth for about 27,000 days or 28,000 days. If we say that you are here for 80 years, that means you are here for 1 billion second. That's all. Before your birth, who, where you were, not known. After your death, where you will be, not known. In between these two, Dehi nosmin yada dehe kaumaram yuvanam jara tada dehandara praptir dhiras tatrana mukhyadi. So the birth and the death in between, you have got the playground. So uttishtada jagrada prapyavara nibodada. Enlighten yourself continuously by acquiring knowledge from the scholars. That is the purpose of life. Gloriously waking up, remembering that you are not permanent here, enlightening yourself every minute by acquiring sustainable and permanent knowledge from the scholars. But the rishis from Upanishad tell you that Churasya dhara nishida duratyaya durgam padastat kavayo vadandi. That pathway is not that easy, it is difficult even then. It is good. So that is the life message of Hindus. And for a common man it is told, the life message is Purushartha. Dharma, Artha, Kama, Moksha. Chaturvida Purushartha. What does it mean? Dharma, living a dharmic life, a righteous life, a glorious, positive life, which makes you and all those who are associated with you happy. So, dharma. We say Sanatana Dharma. वी से धर्म युद्ध, वी से धर्म शास्त्र, वी से धर्म राष्ट्र, वेयर द पॉजिटिव एटीट्यूड्स ऑफ इंडिविजुअल्स, पॉजिटिव एटीट्यूड्स ऑफ द फैमिली, पॉजिटिव एटीट्यूड्स ऑफ द सोसाइटी, पॉजिटिव एटीट्यूड्स ऑफ द नेशन आर पुट टुगेदर, दैट इज धर्म. सो धर्म द धार्मिक वे ऑफ लाइफ, अर्थ एक्वायरिंग मनी प्रॉस्पेरिटी अर्थ थ्रू धार्मिक पाथवे, एक्वायरिंग प्रॉस्पेरिटी वेल्थ थ्रू धार्मिक पाथवे, काम फुलफिलिंग ऑल योर डिजायर्स यूजिंग द वेल्थ दैट यू आर एक्वायरिंग इन ए धार्मिक पाथवे. सो धर्म इन द लाइफ, धर्म इन एक्वायरिंग वेल्थ, धर्म इन एंजॉइंग द लाइफ, एंड फाइनली मोक्ष, गेटिंग डिटैच्ड फ्रॉम एवरीथिंग दैट यू आर एसोसिएटेड एंड रिमेंबरिंग दैट यू हैव टू गो बैक, यू हैव टू फेस द डेथ वन डे. सो चतुर्विध पुरुषार्थ इज purely the method for preparing the life and experiencing the life. So we say that is also the purpose of life. So purpose of life through Chaturvidha Purushartha, purpose of life through Upanishad, Uttishtada Jagrada Prapyavara Nibodada. In the next question, I will explain the purpose of life through Bhagavad Gita. Thank you. I was telling you about the purpose of life as explained in Hindu Dharma. Lord Krishna, 51 centuries ago, has explained the pathway of life and purpose of life in the 5th shloka of 6th chapter. 5th shloka of 6th chapter in Bhagavad Gita. उद्धरे दात्मनात्मानं न आत्मानमवसादयेत् आत्मैव ह्यात्मनो बंधुः आत्मैव रिपुरात्मना. लॉर्ड कृष्णा एक्सप्लेन्ड दिस टू अर्जुन. दैट मेसेज वाज नॉट मियरली मेंट फॉर अर्जुन, इट इज मेंट फॉर एवरीवन इन द वर्ल्ड. एज वी यूज्ड टू से हिंदू धर्म ओरिएंटेड लिटरेचर आर नॉट मेंट फॉर हिंदू से लोन, इट इज मेंट फॉर एवरीवन इन द वर्ल्ड, इंडिपेंडेंट ऑफ कैस्ट, रिलीजियन, लिंग्विस्टिक बैकग्राउंड, एज, सेक्स, कंट्री ऑफ ओरिजिन, एटीट्यूड, पॉलिटिकल बैकग्राउंड और एनीथिंग ऑफ दैट सॉर्ट. Hindu literature are meant for everyone in the world. It is their freedom to accept it or reject it. But not even a single place in any one of this 2000 foundation literature, 10,000 commentaries, 1 lakh sub-commentaries, it is mentioned that these books or this knowledge are meant for Indians. Nowhere it is mentioned it is meant for Hindus. It is mentioned that it is meant for everyone. Adado Brahma Jijnasa. Whomsoever is interested in acquiring knowledge, they can utilize it. So remember that Lord Krishna gives this message of life in the 6th chapter, 5th line, Uddhare Dhatmanatmanam, enlighten yourself, enlighten your family, enlighten your society, enlighten your nation, Uddhare Dhatmanatmanam. That enlightening you have to do by yourself. You cannot depend upon others for enlightening you. ಸೊ ಉದ್ಧರೇದ್ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್. ನೆವರ್ ಡಿನಿಗ್ರೇಟ್ ಅದರ್ಸ್, ನೆವರ್ ಡಿನಿಗ್ರೇಟ್ ಅವರ್ ಸೆಲ್ಫ್, ನೆವರ್ ಡಿನಿಗ್ರೇಟ್ ಅವರ್ ಫ್ಯಾಮಿಲಿ ಮೆಂಬರ್, ನೆವರ್ ಡಿನಿಗ್ರೇಟ್ ಅವರ್ ಸೊಸೈಟಿ, ನೆವರ್ ಡಿನಿಗ್ರೇಟ್ ಅವರ್ ನೇಷನ್, ನೆವರ್ ಡಿಗ್ರೇಡ್ ಅವರ್ ಸೆಲ್ಫ್, ನೆವರ್ ಬಿಲಿಟಿಲ್ ಅವರ್ ಸೆಲ್ಫ್, ನೆವರ್ ಮೇಕ್ ಫನ್ ಆಫ್ ಅವರ್ ಸೆಲ್ಫ್. ನ ಆತ್ಮಾನಂ ಅವಸಾದಯೇತ್. ಆತ್ಮ ಇವ ಹ್ಯಾತ್ಮನೋ ಬಿಂದು. ರಿಮೆಂಬರ್ ದಟ್ ವಿ ಅವರ್ ಸೆಲ್ಫ್ಸ್ ಆರ್ ಅವರ್ ಕ್ಲೋಸೆಸ್ಟ್ ರಿಲೇಟಿವ್ಸ್. ಐ ಮೈ ಸೆಲ್ಫ್ ಈಸ್ ಮೈ ಕ್ಲೋಸೆಸ್ಟ್ ರಿಲೇಟಿವ್, ಮೈ ಫ್ಯಾಮಿಲಿ ಮೆಂಬರ್ಸ್ ಆರ್ ಮೈ ಕ್ಲೋಸೆಸ್ಟ್ ರಿಲೇಟಿವ್ಸ್, ಮೈ ಸೊಸೈಟಿ ಮೆಂಬರ್ಸ್ ಆರ್ ಮೈ ಕ್ಲೋಸೆಸ್ಟ್ ರಿಲೇಟಿವ್ಸ್, ಪೀಪಲ್ ಬಿಲಾಂಗಿಂಗ್ ಟು ಮೈ ನೇಷನ್ ಆರ್ ಮೈ ಕ್ಲೋಸೆಸ್ಟ್ ರಿಲೇಟಿವ್ಸ್. ಆತ್ಮೈವ ರಿಪುರ್ಯಾತ್ಮನ. ಇಫ್ ಐ ಆಮ್ ನಾಟ್ ಪ್ರಾಪರ್ಲಿ ಹ್ಯಾಂಡ್ಲಿಂಗ್ ಮೈ ಸೆಲ್ಫ್, ಐ ಬಿಕಮ್ ಮೈ ಓನ್ ಎನಿಮಿ. ಇಫ್ ಐ ಆಮ್ ನಾಟ್ ಪ್ರಾಪರ್ಲಿ ಹ್ಯಾಂಡ್ಲಿಂಗ್ ಮೈ ಫ್ಯಾಮಿಲಿ ಮೆಂಬರ್ಸ್, ದಿ ವಿಲ್ ಬಿಕಮ್ ಮೈ ಓನ್ ಎನಿಮಿ. ಮೈ ಓನ್ ಸೊಸೈಟಿ ಮೆಂಬರ್ಸ್ ವಿಲ್ ಬಿಕಮ್ ಮೈ ಓನ್ ಎನಿಮಿ. ಮೈ ಓನ್ ಪೀಪಲ್ ಇನ್ ಮೈ ಕಂಟ್ರಿ ವಿಲ್ ಬಿಕಮ್ ಮೈ ಓನ್ ಎನಿಮಿ. ಸೊ ರಿಮೆಂಬರ್ ದಟ್ ಉದ್ಧರೇದಾತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್. ಆತ್ಮೈವ ಹ್ಯಾತ್ಮನೋ ಬಂಧು. ಆತ್ಮೈವ ರಿಪುರ್ಯಾತ್ಮನ. ಎನ್ಲೈಟನ್ ಯುವರ್ ಸೆಲ್ಫ್, ನೆವರ್ ಡಿನಿಗ್ರೇಟ್ ಯುವರ್ ಸೆಲ್ಫ್. ರಿಮೆಂಬರ್ ದಟ್ ಯು ಯುವರ್ ಸೆಲ್ಫ್ ಆರ್ ಯುವರ್ ಕ್ಲೋಸೆಸ್ಟ್ ರಿಲೇಟಿವ್ಸ್ ಆ್ಯಂಡ್ ಯು ಶುಡ್ ನಾಟ್ ಬಿಕಮ್ ಯುವರ್ ಓನ್ ಎನಿಮಿ. ದಿಸ್ ಈಸ್ ದ ಲೈಫ್ ಮೆಸೇಜ್ ಗಿವನ್ ಬೈ ಲಾರ್ಡ್ ಕೃಷ್ಣ. ಸೊ ವಿ ಕ್ಯಾನ್ ಸೇ ದ ಪರ್ಪಸ್ ಆಫ್ ಅವರ್ ಲೈಫ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಪಾಸಿಟಿವ್ಸ್ ಅಂಡ್ ದ ನೆಗೆಟಿವ್ಸ್ ಆಫ್ ದ ಲೈಫ್ ಆ್ಯಂಡ್ ಫೇಸಿಂಗ್ ದ ಲೈಫ್ ಜಸ್ಟ್ ಲೈಕ್ ಲಾರ್ಡ್ ರಾಮ, ಲಾರ್ಡ್ ಕೃಷ್ಣ ಕುಡ್ ಫೇಸ್ ದ ಲೈಫ್ ಅಂಡ್ ಮೇಕ್ ಅದರ್ಸ್ ಪ್ರಿಪೇರ್ ಫಾರ್ ಫೇಸಿಂಗ್ ದೇರ್ ಲೈಫ್. ಸೊ ವಿ ಕ್ಯಾನ್ ಸೇ ದಟ್ ದ ಪರ್ಪಸ್ ಆಫ್ ಅವರ್ ಲೈಫ್ ಈಸ್ ಮೇಕಿಂಗ್ ಹೆವನ್ ಹಿಯರ್ ಇಟ್ ಸೆಲ್ಫ್, ನಾಟ್ ಪ್ರಿಪೇರಿಂಗ್ ಅವರ್ ಸೆಲ್ಫ್ ಫಾರ್ ಗೋಯಿಂಗ್ ಟು ಎ ಹೆವನ್ ವಿಚ್ ಇಸ್ ಅಬೌವ್ ದ ಸ್ಕೈ. ರಾಂಗ್ಲಿ ವಿ ಥಿಂಕ್ ದಟ್ ಒನ್ ದ ಹೆವನ್ ಈಸ್ ಅಬೌವ್ ದ ಸ್ಕೈ. ಐ ವುಡ್ ಲೈಕ್ ಟು ಟೆಲ್ ಯು ಕ್ಲಿಯರ್ಲಿ ದಟ್ ಇಫ್ ದ ಸ್ಕೈ, ಇಫ್ ದ ಹೆವನ್ ವುಡ್ ಹ್ಯಾವ್ ಬೀನ್ ಅಬೌವ್ ದ ಸ್ಕೈ, ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ರಾಕೆಟ್ಸ್ ಅಂಡ್ ಸ್ಯಾಟಲೈಟ್ಸ್ ಹ್ಯಾವ್ ಬೀನ್ ಲಾಂಚ್ಡ್ ಫ್ರಮ್ ದಿ ಎರ್ತ್. ದರ್ ಇಸ್ ನೋ ಅಬ್ಸರ್ವೇಷನ್ ದಟ್ ಈವನ್ ಎ ಸಿಂಗಲ್ ಸ್ಯಾಟಲೈಟ್, ಈವನ್ ಎ ಸಿಂಗಲ್ ರಾಕೆಟ್, ಈವನ್ ಎ ಸಿಂಗಲ್ ಸ್ಕೈ ಲ್ಯಾಬ್ ಹಿಟ್ ದಿ ಹೆವನ್ ಇನ್ ದ ಸ್ಕೈ. ಸೊ ವಿ ಕ್ಯಾನ್ ಸೇ ದ ಹೆವನ್ ಈಸ್ ಹಿಯರ್ ಆನ್ ದ ಸರ್ಫೇಸ್ ಆಫ್ ದ ಗ್ಲೋಬ್ ಇಯರ್. ಸೊ ವಿ ಸೇ ಸ್ವರ್ಗಂ ಈಸ್ ಹಿಯರ್, ನರಗಂ ಈಸ್ ಆಲ್ಸೋ ಹಿಯರ್. ವಿ ಕ್ರಿಯೇಟ್ ದಟ್. ಸೊ ಅವರ್ ಪರ್ಪಸ್ ಈಸ್ ನಾಟ್ ಫಾರ್ ಗೋಯಿಂಗ್ ಟು ದ ಹೆವನ್ ಬಟ್ ಕ್ರಿಯೇಟಿಂಗ್ ಹೆವನ್ ಹಿಯರ್ ಇಟ್ಸ್. ದಟ್ ಈಸ್ ದ ಆಟಿಟ್ಯೂಡ್, ಅಪ್ರೋಚ್, ಪಾತ್ವೇ, ಏಮ್ ಅಂಡ್ ಮೋಟೋ ಆಫ್ ಹಿಂದೂ ಧಾರ್ಮಿಕ್ ಲೈಫ್. ನೌ ದ ನೆಕ್ಸ್ಟ್ ಕ್ವೆಶ್ಚನ್, ಹೌ ಟು ಎಲಿವೇಟ್ ಅವರ್ ಸೆಲ್ಫ್ ಆಸ್ ಪರ್ ಹಿಂದೂ ಧರ್ಮ. ಆಲ್ ದ ರಿಲಿಜಿಯನ್ಸ್ ಟೆಲ್ ಯು ದಟ್ ಯು ಗೋ ಆನ್ ವರ್ಷಿಪಿಂಗ್ ಗಾಡ್, ಯು ಗೋ ಆನ್ ಅಪ್ರೋಚಿಂಗ್ ದ ಗಾಡ್ ಅಂಡ್ ಗಿವ್ ಆಲ್ ಯುವರ್ ಪೇನ್ಸ್ ಟು ದ ಗಾಡ್, ಯು ವಿಲ್ ಬಿಕಮ್ ಹ್ಯಾಪಿ. ಬಟ್ ರಿಮೆಂಬರ್ ದಟ್ ಹಿಂದೂಸ್ ಗಿವ್ ಎ ಕರೆಕ್ಟ್ ರ್ಯಾಷನಲ್, ಸೈಂಟಿಫಿಕ್ ಅಂಡ್ ಲಾಜಿಕಲ್ ಮೆಸೇಜ್ ಟು ಯು ದಟ್ ಗಾಡ್ ಈಸ್ ನಾಟ್ ದ ಬೋರೋವರ್ ಆರ್ ಪರ್ಚೇಸರ್ ಆರ್ ಕಸ್ಟಮರ್ ಫಾರ್ ಯುವರ್ ಸಿನ್ಸ್. ಗಾಡ್ ಗಿವ್ಸ್ ಯು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಥ್ರೂ ಹಿಸ್ ಮ್ಯಾನಿಫೆಸ್ಟೇಷನ್ಸ್ ಅಂಡ್ ದ ಮ್ಯಾನಿಪ್ಯುಲೇಷನ್ಸ್ ದ ಧಾರ್ಮಿಕ್ ಪಾತ್ವೇ ಆಫ್ ಲೈಫ್. ಇಟ್ ಈಸ್ ನಾಟ್ ದ ವೆಹಿಕಲ್ ವಿಚ್ ಹಿಟ್ ಸಮ್ವೇರ್ ಬಟ್ ದ ಡ್ರೈವರ್ ಈಸ್ ದ ಕಾಸ್ ಫಾರ್ ಹಿಟಿಂಗ್ ಎ ವೆಹಿಕಲ್. ಆಸ್ ಸಚ್ ದ ಪೆಟ್ರೋಲ್ ಆರ್ ದ ಡೀಸೆಲ್ ಆರ್ ದ ಗ್ಯಾಸ್ ಇನ್ ದ ವೆಹಿಕಲ್ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಸಿಡೆಂಟ್ ಆಫ್ ದ ವೆಹಿಕಲ್. ಆಕ್ಸಿಡೆಂಟ್ ಕ್ರಿಯೇಟೆಡ್ ಬೈ ದ ವೆಹಿಕಲ್, ಇಟ್ ಈಸ್ ದ ಡ್ರೈವರ್. So here too, it is the individual who are doing the adharma, negative and bad things. So the sufferings cannot be handed over to the God. Even a railway ticket is not transferable. Your hunger, your thirst, your pain, they are not transferable to somebody else. Then how can we transfer our negatives to somebody else or even to God? So we say that we have to elevate by acquiring knowledge and by passing through Jnana Yoga by acquiring knowledge or by passing through Karma Yoga by performing the duty or through Bhakti Yoga, the pathway of devotion to the nature and natural omnipotent, omnipresent divine power. So we can clearly tell you that our forefathers have told you that Hindu Dharma, where the good done by an individual and the bad done by an individual, the result of the good action and the result of the bad action, the reward of the good action and the reward of the bad action or punishment of the bad action has to be suffered by the individual. So their responsibility to do good action for good result and good reward, for which you need good knowledge. That knowledge you have to acquire. So Hindu Dharma rationally, logically and scientifically inform you that Acharyat Padamadatte Padam Shishyaswamedhaya Padam Sabrahmacharibhya Shesham Kalakramenacha. Acquire one quarter of the knowledge from the teacher. The second quarter of the knowledge you have to acquire by yourself. Third quarter of the knowledge you acquire from your colleagues, friends and relatives, surroundings. And the last one quarter of the knowledge needed for your life that you will be getting during the process of living. This is the most modern scientific vision too. So we say, acquire one quarter of 25% of the knowledge from your teacher. Don't think that the teacher will be giving you all the knowledge. Don't think that the book that you are learning will give you all the knowledge. No. One quarter of the knowledge you will be getting from the colleges, from the schools or from the ashram or from the guru. Padam Shishyaswamedhaya. Second quarter the student has to make by himself. Padam Sabrahmacharibhya. The third quarter from the surrounding, from the nature, from the colleagues, from the friends, from the relatives, from the elders. And the last one quarter you will be getting during the process of it. This is the message just given.
0: Om Namah Shivaya. Dear listeners of Shaivam.org, the next program is Shiva Stotras. In this, you are about to listen Om Shiva, Om Shiva, presented by Pramila Manik and Dimbalini Manik. Thank you. Om

ಇಚ್ಛಿಕ್ಷಾಸ್ತೋವತೆ ಕಯೀಂ ವೇದ ಸೂತೆ ಸಿಬಂತಂ ಗದ್ವಯೋ ದೇ ಅನೀಯ ಪುರೋಭಿನತ್ಯೋಜ ಸಾಮಂದಾನ ಶಿಪ್ರಿಯಂಧಸಿಂದ್ರಶಾಸ್ಯಾವಯ ಸದಸಸ್ಪರಿ ಅಸ್ಮಾಕಂ ಮಘವನ್ ಪೌರಸ್ಪೃಹಂ ವಾಸವ್ಯೇ ಅಧಿಪರಿಹಯ ಪಷ್ಟಾಣೋ ದೈವ್ಯಂ ವಚಃ ಪರ್ಜನ್ಯೋ ಬ್ರಹ್ಮಣಸ್ಪತಿ

ಬಹುರಸ್ಯ ಪುತ್ರಶ್ಚಿಶ್ಚಾಕೃನೋತಿ ಸಮಾನವಗತ್ಯ ಇಷುಧಿಃ ಸಂಕಾಃ ಪೃತಾನಾಶ್ಚ ಸರ್ವಾಃ ಪೃಷ್ಠೇ ನಿನದ್ಧೋ ಜಯತಿ ಪ್ರಸೂತಃ ಸುಪರ್ಣಂ ವಸ್ತಿ ಮೃಗೋ ಅಸ್ಯಾದಂತೋ ಗೋಭಿಃ ಸನ್ನದ್ಧ ಪತತಿ ಪ್ರಸೂತ ಯತ್ರ ನರಃ ಸಂಚ ವಿಚದ್ರವಂತಿ ತತ್ರಾಸ್ಮಭ್ಯಮಿಷಾವಃ ಶರ್ಮಾ ಯಜ್ಞೇ ಸನ್ ವನಸ್ಪತೇ ವಿದ್ವಂಗೋ ಹಿ ಭೂಯಾ ಅಸ್ಮತ್ಸಾಖಾ ಪ್ರತರಾನಃ ಸುವೀರಾಃ ಗೋಭಿಃ ಸನ್ನದ್ಧೋ ಅಸಿ ವೀಳಯಸ್ವಾಸ್ಥಾತಾ ತೇ ಜಯತು ಜೇತ್ವಾನಿ ರಥೇ ತಿಷ್ಠನ್ ನಯತಿ ವಾಜಿನಃ ಪುರೋ ಯತ್ರ ಯತ್ರ ಕಾಮಯಾತೇ ಸುಷಾರಥಿಃ

0: ಹಿರಣ್ಯಯಃ ಉಭಯಂ ಶೃಣವಚ್ಚಾರ
1: ಇಂದ್ರೋ ಅರ್ವಾಗಿದಂ ವಚಃ ಸತ್ರಾಚ್ಯಾ ಮಾಧವಾನ್ ಸ್ವಾಮೀತಯೇ ಧಿಯಾಗವೇಷ್ಠ ಆಗಮತೆ
0: ಮಹೇಶನತ್ಪಾದ್ರೀವಃ ಪರಾಶುಲ್ಕಾಯ ದೀಯಸೇ ನ ಸಹಸ್ರಾಯ ನಾಯುತಾಯ ವಜ್ರೀವೋ ನ ಶತಾಯ ಶತಾಮಧ.

ಸುರಭಿ ಪವಿತ್ರಂಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ ಸರ್ವಕರ್ಮಾ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಃ ಸೋಮೋ ನಕ್ಷತ್ರ ಸಾಧಕಃ ಚಂದ್ರಸೂರ್ಯಶನಿಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತ ಮೃಗಬಾಣಾರ್ಪಣೋ ನಘಃ ಮಹಾತಪಾಘೋರತಪ ಅದೀನೋ ದೀನಸಾಧಕಃ ಸಂವತ್ಸರಕರೋ ಮಂತ್ರಃ ಪ್ರಮಾಣಂ ಪರಮಂತಪಃ ಯೋಗೀ ಯೋಜ್ಯೋ ಮಹಾಬೀಜೋ ಮಹಾರೇತಾ ಮಹಾಬಲಃ ಸುವರ್ಣರೇತಾ ಸರ್ವಜ್ಞಃ ಸುಬೀಜೋ ಬೀಜವಾಹನಃ ದಶಬಾಹುಸ್ತ್ವನಿಮಿಷೋ ನೀಲಕಂಠ ಉಮಾಪತಿಃ ವಿಶ್ವರೂಪ ಸ್ವಯಂ ಶ್ರೇಷ್ಠೋ ಬಲವೀರೋ ಬಲೋಗಣಃ ಗಣಕರ್ತಾ ಗಣಪತಿರ್ದಿಗ್ವಾಸಾಃ ಕಾಮಯೇವ ಚ ಮಂತ್ರವಿತ್ಪರಮೋ ಮಂತ್ರಃ ಸರ್ವಭಾವಕರೋ ಹರಃ ಕಮಂಡಲುಧರೋ ಧನ್ವೀ ಬಾಣಹಸ್ತಕಪಾಲವಾನ್ ಅಶನೀ ಶತಘ್ನಿ ಖಡ್ಗೀ ಪಟ್ಟಿಸೀ ಚಾಯುಧೀ ಮಹಾನ್ ಸುರ್ವಹಸ್ತಸ್ವರೂಪಶ್ಚ ತೇಜಸ್ತೇಜಸ್ಕರೋ ನಿಧಿಃ ಉಷ್ಣೀಷೀ ಚ ಸುವಕ್ತ್ರಶ್ಚ ಉದಗ್ರೋ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥೋ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಧಧಾರೀ ಕಪರ್ದ್ಯಪಿ ಊರ್ಧ್ವರೇತಾ ಊರ್ಧ್ವಲಿಂಗ ಊರ್ಧ್ವಸಾಯೀನಭಸ್ಥಲಃ ತ್ರಿಜಟೀ ಚೀರವಾಸಾಶ್ಚ ರುದ್ರಸೇನಾಪತಿರ್ವಿಭುಃ ಅಹಶ್ಚರೋ ನಕ್ತಂಚರಸ್ತಿಗ್ಮಮನ್ಯುಃ ಸುವರ್ಚಸಃ ಗಜಃ ದೈತ್ಯಃ ಕಾಲೋ ಲೋಕಧಾತಾ ಗುಣಾಕರಃ ಸಿಂಹಶಾರ್ದೂಲರೂಪಶ್ಚ ಆರ್ದ್ರಚರ್ಮಾಂಬರಾವೃತಃ ಕಾಲಯೋಗೀ ಮಹಾನಾದಃ ಸರ್ವಕಾಮಶ್ಚತುಷ್ಪಥಃ ನಿಶಾಚರ ಪ್ರೇತಚಾರೀ ಭೂತಚಾರೀ ಮಹೇಶ್ವರಃ ಬಹುಭೂತೋ ಬಹುಧರಃ ಸ್ವರ್ಭಾನುರಮಿತೋ ಗತಿಃ ನೃತ್ಯಪ್ರಿಯೋ ನಿತ್ಯನರ್ತೋ ನರ್ತಕಃ ಸರ್ವಲಾಲಸಃ ಘೋರೋ ಮಹಾತಪಃ ಪಾಶೋ ನಿತ್ಯೋ ಗಿರಿರುಹೋ ನಭಃ ಸಹಸ್ರಹಸ್ತೋ ವಿಜಯೋ ವ್ಯವಸಾಯೋ ಹ್ಯತಂದ್ರಿತಃ ಅಧರ್ಷಣೋ ಧರ್ಷಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗಾಪಹಾರೀ ಚ ಸುಸಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತೋರ್ಥೋಜಿತೋ ವರಃ ಗಂಭೀರಘೋಷೋ ಗಂಭೀರೋ ಗಂಭೀರಬಲವಾಹನಃ ನ್ಯಗ್ರೋಧರೂಪೋ ನ್ಯಗ್ರೋಧೋ ವೃಕ್ಷಕ

ಸ್ಥಿತಿರ್ವಿಭು ಸುತೀಕ್ಷ್ಣ ದಸನಶ್ಚೈವ ಮಹಾಕಾಯೋ ಮಹಾನನಃ ವಿಶ್ವಕ್ಸೇನೋ ಹರಿರ್ಯಜ್ಞಃ ಸಂಯುಗಾಪೀಡವಾಹನಃ ತೀಕ್ಷ್ಣವಾಸಶ್ಚ ಹರ್ಯಸ್ವಃ ಸಹಾಯ ಕರ್ಮಕಾಲವಿತ್ ವಿಷ್ಣು ಪ್ರಸಾದಿತೋ ಯಜ್ಞಃ ಸಮುದ್ರೋ ಬಡಭಾಮುಖಃ ಹುತಾಶನ ಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜ ಮಹಾತೇಜ ಜನ್ಯೋ ವಿಜಯಕಾಲವಿತ್ ಜ್ಯೋತಿಷಾಮಯನಂ ಸಿದ್ಧಿಃ ಸರ್ವ

ಅನುಗತೋ ಬಲಃ ಇತಿಹಾಸಸ್ಯ ಕಲ್ಪಶ್ಚ ಗೌತಮೋಥ ನಿಶಾಕರಃ ದಂಭೋ ಹ್ಯದಂಭೋ ವೈದಂಭೋ ವಶ್ಯೋ ವಶಕರಃ ಕಲಿಃ ಲೋಕಕರ್ತ ಪಶುಪತಿರ್ಮಹಾಕರ್ತ ಹ್ಯನೌಷಧಃ ಅಕ್ಷರಂ ಪರಮಂ ಬ್ರಹ್ಮ ಬಲವಚ್ಛಕ್ರ ಏವ ಚ ನೀತಿರ್ಹ್ಯನೀತಿಃ ಶುದ್ಧಾತ್ಮ ಶುದ್ಧೋ ಮಾನ್ಯೋ ಗತಾಗತಃ ಬಹು ಪ್ರಸಾದಸ್

ಸ್ವರೂಪೋ ಯೋಗೋ ಯುಗಕರೋ ಹರಿಹಿ ಯುಗರೂಪೋ ಮಹಾರೂಪೋ ಮಹಾನಾಗಹನೋಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗಃ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾಪ್

ಕುಂಡೀ ಕುಂಡೀ ವಿಕುರ್ವಣ ಹರ್ಯಕ್ಷ ಕಕುಭೋ ವಜ್ರೀ ಶತಜಿಹ್ವ ಸಹಸ್ರಪಾತ್ ಸಹಸ್ರಮೂರ್ಧಾ ದೇವೇಂದ್ರ ಸರ್ವದೇವಮಯೋ ಗುರು ಸಹಸ್ರಬಾಹು ಸರ್ವಾಂಗ ಶರಣ್ಯ ಸರ್ವಲೋಕೃತ್ ಪವಿತ್ರಂ ತ್ರಿಕುನ್ಮಂತ್ರ ಕನಿಷ್ಠ ಕೃಷ್ಣ ಪಿಂಗಳ ಬ್ರಹ್ಮದಂಡ ವಿನಿರ್ಮಾತ ಶತಘ್ನೀ ಪಾಶಶಕ್ತಿಮಾನ್ ಪದ್ಮಗರ್ಭೋ ಮಹಾಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿ ಅನಂತರೂಪೋ ನೈಕಾತ್ಮ ತಿಗ್ಮತೇಜಾಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿರ್ವಾತರಂಭಾ ಮನೋಜವಃ ಚಂದನೀ ಪದ್ಮನಾಲಾಗ್ರಃ ಸುರಭ್ಯುತ್ತರಣೋ ನರಃ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿ ಪಿನಾಕಧೃತ್ ಉಮಾ

ಮಹಾಪ್ರಸಾದೋದಮನಃ ಶತ್ರುಃ ಶ್ವೇತಪಿಂಗಲಃ ಪೀತಾತ್ಮಾ ಪರಮಾತ್ಮಾ ಚ ಪ್ರಯತಾತ್ಮಾ ಪ್ರಧಾನಧೃತ್ ಸರ್ವಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರಃ ಸಾಧ್ಯರ್ಷಿತ್ ವಸುರಾದಿತ್ಯಃ ವಿವಸ್ವಾನ್ ಸವಿತಾಮೃತಃ ವ್ಯಾಸಸರ್ಗಸ್ಸು ಸಂಕ್ಷೇಪೋ ವಿಸ್ತರಃ ಪರ್ಯಯೋ ನರಃ

ದೇವಸಿಂಹೊ ನರರ್ಷಭಃ ವಿಬುಧೋಗ್ರವರಃ ಸೂಕ್ಷ್ಮಃ ಸರ್ವದೇವಸ್ತಪೋಮಯಃ ಸುಯುಕ್ತಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವೋ ವ್ಯಯಃ ಗುಹಕಾಂತೋ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯಃ ಅಭಿರಾಮಸ್ವರಗಣೋ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥೋಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾಧಿಪಃ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ.

ಭಗವಾನ್ ಶ್ರೀವರ್ಧನೋ ಜಗತ್, ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ, ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ, ಸ್ತೋತವ್ಯಮರ್ಚ್ಯಂ ವಂದ್ಯಂ ಚ ಕಸ್ತೋಷ್ಯತಿ ಜಗತ್ಪತಿಂ, ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ, ತಥೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ. ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ, ನಿತ್ಯಯುಕ್ತಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ, ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ. ಋಷಯ

ಏವಮನ್ಯೇ ವಿಕುರ್ವಂತಿ ದೇವಾಃ ಸಂಸಾರಮೋಚನಂ ಮನುಷ್ಯಾನಾಮೃತೇ ದೇವಂ ನಾನ್ಯಾಸಕ್ತಿಸ್ತಪೋಬಲಂ ಇತಿ ತೇನೇಂದ್ರ ಕಲ್ಪೇನ ಭಗವಾನ್ ಸದಸಸ್ಪತಿಃ ಕೃತ್ತಿವಾಸಾಸ್ತುತ ಕೃಷ್ಣ ತಂಡಿನಾ ಶುಭಬುದ್ಧಿನಾ ಸ್ತವಮೇತಂ ಭಗವತೋ ಬ್ರಹ್ಮಾ ಸ್ವಯಮಧಾರಯತ್ ಗೀಯತೆ ಚ ಸಬುಧ್ಯೇತ ಬ್ರಹ್ಮಾ ಶಂಕರ ಸನ್ನಿಧೌ ಇದಂ ಪುಣ್ಯಂ ಪವಿತ್ರಂಚ ಸರ್ವದಾ ಪಾಪನಾಶನಂ ಯೋಗದಂ ಮೋಕ್ಷದಂ ಚೈವ ಸ್ವರ್ಗದಂ ತೋಷದಂ ತಥಾ ಏವಮೇತತ್ ಪಠಂತೇಯ ಏಕಭಕ್ತ್ಯಾತು ಶಂಕರಂ ಯಾ ಗತಿಃ ಸಾಂಖ್ಯಯೋಗಾನಾಂ ವ್ರಜಂತ್ಯೇತಾಂ ಗತಿಂ ತದಾ ಸ್ತವಮೇತಂ ಪ್ರಯತ್ನೇನ ಸದಾ ರುದ್ರಸ್ಯ ಸನ್ನಿಧೌ ಅಬ್ದಮೇಕಂ ಚರೇತ್ ಭಕ್ತಃ ಪ್ರಾಪ್ನುಯಾದೀಪ್ಸಿತಂ ಫಲಂ ಏತದ್ರಹಸ್ಯಂ ಪರಮಂ ಬ್ರಹ್ಮಣೋ ಹೃದಿ ಸಂಸ್ಥಿತಂ ಬ್ರಹ್ಮ ಪ್ರೋವಾಚ ಶಕ್ರಾಯ ಶಕ್ರ ಪ್ರೋವಾಚ ಮೃತ್ಯವೇ ಮೃತ್ಯು ಪ್ರೋವಾಚ ರುದ್ರೇಭ್ಯೋ ರುದ್ರೇಭ್ಯಸ್ತಂಡಿಮಾಗಮತ್ ಮಹತಾ ತಪಸಾ ಪ್ರಾಪ್ತಸ್ತಂಡಿನಾ ಬ್ರಹ್ಮ ಸದ್ಮನಿ ತಂಡಿ ಪ್ರೋವಾಚ ಶುಕ್ರಾಯ ಗೌತಮಾಯ ಚ ಭಾರ್ಗವಃ ವೈವಸ್ವತಾಯ ಮನವೇ ಗೌತಮ ಪ್ರಾಹ ಮಾಧವ ನಾರಾಯಣಾಯ ಸಾಧ್ಯಾಯ ಸಮಾಧಿಷ್ಠಾಯ ಧೀಮತೇ ಯಮಾಯ ಪ್ರಾಹ ಭಗವಾನ್ ಸಾಧ್ಯೋ ನಾರಾಯಣೋಚ್ಯುತ ನಾಚಿಕೇತಾಯ ಭಗವಾನ್ ಆಹ ವೈವಸ್ವತೋ